0: paradiso vardasya sarvadesha vardasya sarvadesha sarvadesha vardasya
1: sarvadesha vardasya
0: ಮಕ್ಕಳ ಇಂದ್ರ ದೇವ ಮೊಮ್ಮಗ.

ಸಮಾನಾಂ ವಿರಾಟ್ಯ ಪ್ರಹರ್ಷಾತ್ ಹನುಮತ್ವಮೇವ. ಇಂತಲೋ ಉತ್ತರೇ ಸುಕರಸ್ಯಾಂ ಉತ್ತರ ದಿಶೆಗ ವರಾಹಪು ಆಕಾರಮು ಪ್ರತ್ಯಕ್ಷಮೈಂದಿ. ಮಹೋ

ಮಾರುದಾತ್ಮಜಃ ನ ರಾವಣ ಸಹಸ್ರಂ ಮೇ ಯುದ್ಧೇ ಪ್ರತಿಬಲಂ ಭವೇತ್ ಶಿಲಾಭಿಸ್ತು ಪ್ರಹರತಃ ಪಾದಪೈಶ್ಚ ಸಹಸ್ರಶಃ. ಇಂಥ ಶಕ್ತಿವಂತುಡೈನ ಮಹಾನುಭಾವುಡು ವಿನಯಂತೋ ರೆಂಡು చేతులు ಜೋಡించి ఒక మాట అన్నారు. ಸೂಚಿತಿ ಸೀತನು ಅನ್ನಾರು ಸ್ವಾಮಿ. ಸೀತನು ಚೂಶಾನು ಅನ್ನಲೇದು, ಸೂಚಿತಿ ಸೀತನು